ಗೋಪಿನು ವೈ ಗೋಪಿನು ಅರ್ಧರಾತ್ರಿ ಗೋಪಿನು ಗೋಪಿನು ವೈ ಗೋಪಿನು ಅರ್ಧರಾತ್ರಿ ಗೋಪಿನು. ಮಾಹೇರಿನೆಲ್ಲ ಸೋಮು ಗೋಮುಚಾ ಗಾಡ ಹವಾಚ್ ಸೋಮು ಗೋಮು ಸೋಮು ಗೋಮುಚಾ ಗಾಡ ಸಸುವೈ ಸುನೆಲ ಧಾಡ ಸಸುವೈನಿ ಸುನೆಲ ಧಾಡ್ಲ ಅಹೋನ್ನಿ ತಿಲ ಅಡವಲ ಅಹೋನ್ನಿ ತಿಲ ಅಡವಲ ಸಂಸಾರ.